ಮಾಡದೆ ಮೊಗಾಕ್ ಮೂಜಾ ಬುರಾಕ್ ಪೊಳ್ಳೋ ಚಬುರಾಕ ಅದೆಲ್ಲ ಮೂಗ ಪಸ ಪಸ ಕೊರು ಒತ್ತೊಂದು ಗೆಲ್ಲೋ ಯಾ ಮೊಗಾನ್ ಮಾತ ಗೊಡ್ ದುಲ್ಲೋ ತಾರ ಪದ ದೂರು ನೊಂದೆಕಡಾಯಲ್ಲೋ ಮೊಗ್ ಕತ ಕತ ಕೊರು ಡ್ಯಾನ್ಸುಲನ್ ಭಾರ ಪೊಳ್ಳೋ ಮಗ ನೀ ವಾಟ್ ನಕತೆ ಮೊಗಾಚಿ.